ಮಾಧವ ಪೂಜಿತ ಮಹೇಶ್ವರ ಮಹಾಕಲ್ಪ ಮಹಾ ತಾಂಡವ ಸಾಕ್ಷಿಣಿ ಮಹಾ ಕಾಮೇಶ ಮಹಿಷಿ ಮಹಾ ತ್ರಿಪುರ ಸುಂದರಿ ಚತುಷ್ಷಷ್ಟಿ ಉಪಚಾರಾಢ್ಯ ಚತುಷ್ಷಷ್ಟಿ ಕಲಾಮಯಿ ಮಹಾ ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇ.

ಲೋಚನ ಖಡ್ವಾಂಗಾದಿ ಪ್ರಕರಣ ವದನೀಕ ಸಂವಿತ ಪಾಯಸಾನ್ನ ಪ್ರಿಯ ತ್ವಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಗಿನೀಶ್ವರಿ ಅನಾಹತಾಬ್ಜನಿಲಯ ಶ್ಯಾಮಾಭಾವದನ

ಸದಾ ರಾಕಿಣ್ಯಂಬಾ ಸ್ವರೂಪಿಣಿ ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾಧಿಕಾಯುಧೋಪೇತ ಡಾಮರ್ಯಾಧಿ ವಿರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಣಾನ್ನ ಪ್ರೀತ.

ಪೀತವರ್ಣಾಧಿಗರ್ವಿತಾಮೇಧೋ ನಿಷ್ಠಾ ಮಧುಪ್ರೀತ ವಂದಿನ್ಯಾದಿ ಸಮನ್ವಿತ ದಧ್ಯನ್ನ ಸಕ್ತ ಹೃದಯ ಕಾಕಿನೀರೂಪಧಾರಿಣಿ ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ತಿ ಸಂಸ್ಥಿತ ಅಂಕುಶಾದಿ ಪ್ರಹರಣ ವರ

ಸ ಚಾಮರರ ಮಹಾವಾಣಿ ಸೌವ್ಯ ದಕ್ಷಿಣ ಸೇವಿತ ಆದಿಶಕ್ತಿ ಮೇ ಆತ್ಮ ಪರಮಾ ಪಾವನಾಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನೀ ದಿವ್ಯ ವಿಗ್ರಹ ಲಿಂಕಾರಿ ಕೇವಲ ಗುಹ್ಯ ಕೈವಲ್ಯ ಪರದಾಯಿನಿ ತ್ರಿಪುರಾ ತ್ರಿಜಗದ್ವಂದ್ಯ ತ್ರಿಮೂರ್ತಿ.

ವಿಶ್ವಕರ್ಮಾ ಸ್ವರ್ಣಗರ್ಭ ಅವರದಾನಭಾಗಲೀಶ್ವರಿ ಧ್ಯಾನ ಸಂವ್ಯಾ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ ಸರ್ವ ವೇದಾಂತ ಸಂವಿ

0: ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಶಾಶ್ವತೀ ಶಾಶ್ವತೈಶ್ವರ್ಯ ಶರ್ಮದಾ ಶಂಭುಮೋಹಿನಿ ಧರಾಧರ ಸುತಾ ಧನ್ಯ ಧರ್ಮಿಣಿ ಧರ್ಮವರ್ಧಿನಿ ಲೋಕಾತೀತಾ ಗುಣಾತೀತಾ ಸರ್ವಾತೀತಾ ಶ್ರಮಾತ್ಮಿಕಾ ಬಂಧೂಕ ಕುಸುಮ ಪ್ರಖ್ಯಾ ಬಾಲಾಲೀಲಾ ವಿನೋದಿನಿ ಸುಮಂಗಲೀ ಸುಖಕರೀ ಸುವೇಶಾಢ್ಯಾ ಸುವಾಸಿನಿ ಸುವಾಸಿನ್ಯರ್ಚನ ಪ್ರೀತಾ ಶೋಭನಾ ಶುದ್ಧ ಮಾನಸಾ ಬಿಂದು ತರ್ಪಣ ಸಂತುಷ್ಟ ಪೂರ್ವಜಾ ತ್ರಿಪುರಾಂಬಿಕಾ ದಶಮುದ್ರಾ ಸಮಾರಾಧ್ಯ ತ್ರಿಪುರಾ ಶಿವಶಂಕರಿ ಜ್ಞಾನ ಮುದ್ರಾ ಜ್ಞಾನಗಮ್ಯ ಜ್ಞಾನಜ್ಞೇಯ ಸ್ವರೂಪಿಣಿ ಯೋನಿ ಮುದ್ರಾ ತ್ರಿಖಂಡೇಶಿ ತ್ರಿಕುಣಾಂಬ ತ್ರಿಕೋಣಗ ಅನಘ ಅದ್ಭುತ ಚಾರಿತ್ರ ವಾಂಚಿತ ಅರ್ಥ ಪ್ರದಾಯಿನಿ ಅಭ್ಯಾಸಾತಿಶಯ ಜ್ಞಾತ ಷಡ್ವಾತೀತ ರೂಪಿಣಿ ಅವ್ಯಾಜ ಕರುಣಾಮೂರ್ತಿ ಅಜ್ಞಾನಧ್ವಂತ ದೀಪಿಕಾ ಆಬಾಲ ಗೋಪ ವಿದಿತ ಸರ್ವಾನ್ನುಲ್ಲಂಘ್ಯ ಶಾಸನ ಶ್ರೀಚಕ್ರ ರಾಜ ನಿಲಯ ಶ್ರೀಮತ್ ತ್ರಿಪುರ ಸುಂದರಿ ಶ್ರೀ ಶಿವ ಶಿವಶಕ್ತೈಕ ರೂಪಿಣಿ ಲಲಿತಾಂಬಿಕಾ ಏವಂ ಶ್ರೀ ಲಲಿತಾದೇವ್ಯಾ ನಾಂ ಸಹಸ್ರಗಂ ಜಗುಹು
1: தெய்வீக மனம் கமழும் அருள்மொழி மாளிகையில் அடுத்ததாக நாம் கேட்கவிருப்பது லலிதா நவரத்ன மாலை பி சுஷீலா அவர்களின் குரலில்.